0: ಕಲೆ ಕುತ್ತ ಕುತ್ತ ಕುತ್ತ ಏಯೋ ಏಯೋ.
1: Hari yang mendung ini
2: dan ada Yura jam 9 pagi ya. Yuk.